ಕಾಣಿ ಬಾರ ಪರಸ ಮಗರಿ ದಬ ಮಗರಿ ದಬ ಮಗ ನೀ ದಬ ಸಾನಿ ದಬ ಮಗ ಪರಸ ಕಾಂಬೋದಿ ಗಮ ಗಮ ದಿ ಗರಿ ದಾರಿ ದಾರಿ ದಾರಿ ದಾನಿ ದಬ ಕಾಂಬೋದಿ ಪರರಿ ದಾನಿ.